ಹರಿತ್ಯಾಯ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಹರಿತ್ಯಾಯ ಚ ನಮೋ ನಮಶ್ಚ ಹರಿತ್ಯಾಯ ಹರಿ

0: ಶಿವಾಯ ನಮಃ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ಗ್, ದಿ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಸ್ಪಿರಿಚುವಲ್ ಮ್ಯೂಸಿಕ್. ಇನ್ ದಿಸ್ ಯು ಆರ್ ಅಬೌಟ್ ಟು ಲಿಸನ್ ಶಿವಸ್ತೋತ್ರಂ. ದ ಟೈಟಲ್ ಇಸ್ ಶಿವ ಸಹಸ್ರನಾಮಾವಳಿ, ಪ್ರೆಸೆಂಟೆಡ್ ಬೈ ಶ್ರೀ ಸುಬ್ರಹ್ಮಣ್ಯನ್ ಶರ್ಮ, ಚೆನ್ನೈ. ಥ್ಯಾಂಕ್ ಯು. ಓಂ ನಮಃ ಶಿವಾಯ.
1: ನಮಃ ಶಿವಾಯ. ಶ್ರೀ ಶಿವರಹಸ್ಯೆ ಸಪ್ತಮಾಂಶೇ ಪ್ರಥಮಾಧ್ಯಾಯೇ ಶ್ರೀ ಶಿವಸಹಸ್ರನಾಮಾವಲಿಃ.

ಮತಾಯ ನಮಃ ತೀಕ್ಷ್ಣೇಶು ಪಾಣಯೇ ನಮಃ ಪ್ರಹಿತಾಯ ನಮಃ ಸ್ವಾಯುಧಾಯ ನಮಃ ಶಾಸ್ತ್ರವಿತ್ತಮಾಯ ನಮಃ ಸುಧನ್ವನೇ ನಮಃ ಸುಪ್ರಸನ್ನಾತ್ಮನೇ ನಮಃ ವಿಶ್ವವಕ್ತ್ರಾಯ ನಮಃ ಸದಾಗತಯೇ ನಮಃ ಶ್ರುತ್ಯಾಯ ನಮಃ ಪಥ್ಯಾಯ ನಮಃ ವಿಶ್ವಬಾಹವೇ ನಮಃ ಕಾಠ್ಯಾಯ ನಮಃ ನೀಪ್ಯಾಯ ನಮಃ ಶುಚಿಸ್ಮಿತಾಯ ನಮಃ ಸೂದ್ಯಾಯ ನಮಃ ಸರಸ್ಯಾಯ ನಮಃ ವೈಷಂತಾಯ ನಮಃ ನಾದ್ಯಾಯ ನಮಃ ಕೂಪ್ಯಾಯ ನಮಃ ಋಷಯೇ ನಮಃ ಮನವೇ ನಮಃ ಸರ್ವಾಯ ನಮಃ ವರ್ಷ್ಯಾಯ ನಮಃ ವರ್ಷರೂಪಾಯ ನಮಃ ಕುಮಾರಾಯ ನಮಃ ಕುಶಲಾಯ ನಮಃ ಅಮಲಾಯ ನಮಃ ಮೇಘ್ಯಾಯ ನಮಃ ಅವರ್ಷ್ಯಾಯ ನಮಃ

ಭವಿಷ್ಯತೆ ನರಸ್ವರ್ಗಂ ಜಯತ್ತದೇತಿ ಸಹೇತಮಾಹಾತ್ಮೇಕಾಗವಾನಂದಿರಭವೇ ಅಪದೇ ಜಲಂ ಸಮಸ್ಯೆ ಜಲಂ ಸರ್ವೇತ ಸದಸ್ಯ ಭವೇ ಅನುಸ್ವರ್ಗಂ ಲೋಕಮಿಂದ್ರೇ.

ಚತುರ್ವೇದೇ ಅಂಧ ಕಾಮೇನಾಮೀಯೇ ಸೂರ್ಯ ಬ್ರಹ್ಮಾಭವತ್ಯಂ ಸತ್ಯಗೋ ಹೋದೈ ರಾಮಾಭೇ ಯಶ್ವಿಶ್ವಸ ಜಾತರ.

ಶ್ರಾವಕೇನ ಷಡ್ಜಪಂಚಾಶರ ಸರ್ವ ಸಂವತ್ಸರಾ ಷಡ್ಜಪಂಚಾಶರ ಪಂಚದಶಾ ಷಡ್ಜಪಂಚಾಶರ ಸಪ್ತದಶಾ ಷಡ್ಜಪಂಚಾಶರ ಏಕವಿಂಶಾಸರಪಮರತ್ತರಂ ಬ್ರಹ್ಮರಸ್ತಾಭಿಷೇಕಂ ಸಲೋಕತಾ ದೇವತಾ ಸಾಕ್ಷಿರಾಗಂ ಸಮಾನ ಲೋಕತಾ.

ಯದಾವಾತಯನೇನ ಪ್ರಕ್ಷೇಣ ವೃಕ್ಷಾಶೇನ್ಕರ್ಪಿತಾಃ ಏವಾ ಸಭದ್ರಾಂ ಸ್ವಂ ಮಗಕ್ಷೇಭಿರ್ನಿರ್ವಯೋರ್ವ.

ಸಹಸ್ರಂ ಅಭಾಸ್ಪರ್ಶೇಕಂಭೇಷಮರೋಸ್ಪರ್ಶ ಸಿಂಧೋ ದೇಹಿ ಪ್ರಜಾಂಬರ ಪೈತ್ವ ಪೈತ್ವಸ್ಯ ಮನ್ಮಹೇ ವಯಂ ಶಿರಗಾಹ.

ಗುಹಾನಾಯತ್ತೇಮಚರ ಗುಹಾಕಾರ ಮಾತುಲೋಕಂ ಪ್ರೇತ್ಯತ ನಿರಸಂಭಾಂತ ಸರಂಜೀಲೇಮ ಸರದಸ್ತೇಯಾ ಓರ್ಜಂ ಪ್ರಸರ್ಜಾಭಾಂತ ಸರಂಜೀಲೇಮ ಸರದಸ್ವರೂಪೇ ಸಂಭೇ ಶರಣವಿತ್ತಂಗುಹಾ ಸ್ವಂತ ವರ್ಜಯಾಮಹ ಪ್ರಜಾಪತಿ ಸೃಷ್ಟಾನಾಂ ಪ್ರಜಾನಾಂ ಸದೋಪಹತ್ಯೈತಿಕನ್ನೋ ಅಸ್ತು ಸುಭಕ್ತಿನ್ನಭಿಧನೋರ್ಜಂ ಪ್ರಜಾಭ್ಯಃ ಸೂರ್ಯಂಗ್ರೇಧ್ವರನಾಭರಾಮಿ ಯಸ್ಯ ಲೋಕಂ ಗಿದ್ಧತಿ ಮಾಮವಿಂದರೆ ಗುಹಾ ಪ್ರವಿಷ್ಟಾನಂ ಸರಿರಸ್ಯ ಮಧ್ಯೇ ಹಸ್ಯೇನಂ ವಿಹತಮಾಧರಂತಃ ಹಸಂ ವಕ್ತಾರಮಸ್ಯಾಂ ವಿಧೇಮ ಶತ್ಪರ್ಯಪಶ್ಯತ್ಸರಿರಸ್ಯ ಮಧ್ಯೇ ಪೂರ್ವೇ ನಮಸ್ಯ ಜಗದಸ್ಪತಿಷ್ಠಾಂ ಹರಪುಷ್ಕರಸ್ಯಾಯತನಾಭ್ಯಧಾನಂ ಹರಣಂ ಪ್ರತಿವ್ಯಾ ಪ್ರತರಗೃಹಾಮಿ ಚಾಭಿರಗೃಂ ಹಜ್ಜಗದಸ್ಪತಿಷ್ಠಾಂ ಪೂರ್ವೀಮಾಂ ವಿಶ್ವಜನಶ್ಚ ವರ್ತೇನ್ ಕಾಲಶಿವಾಶ್ಕರ್ಕರಾಸ್ತಂ ಸುಧರ್ವಾಃ ಹರ್ಣ್ಯೇನ ಚಂದ್ರಂ ಹಿರಣ್ಯಂ ಅರ್ಧಸ್ತಂಭೋಮಲಂ ಪ್ರಜಾದು ಹತ್ಸಂಭರನ್ಮುತ್ತರತೋ ನಿಧಾಯ ಅಭಿಪ್ರಯಚ್ಛಂದುರಿಂತರೇಯಂ ಅಶ್ವಾರವರ್ಮನ್ ವೃತ್ತಾಯ ಶ್ರದ್ಧೇರಿಷ್ಠಃ ಸಂಹರಕರಂ ದೇವೇಭ್ಯೋ ನಿಧಾಯ ಹರ್ತೇರ್ಯಕ್ತ ನಿಗಸಂಭರಂತಃ ಶರಣಜೀವೇವ ಶರದಸ್ವರೀರಾಃ ಊರ್ಜ ಪೃಥಿವ್ಯಾಧ್ಯಸ್ಥಿತೋ ಹಿ ಅಹಸ್ತದೇ ಜನಮಯುತೋಭಿರೋಹ ಪ್ರಜಾಭಿಗಮೋರ್ಜಂ ಮದಂತಃ ಕಾರ್ಯಸ್ತವಹೇನ ಸಭಿರಾಮದೇವ ಕಾರ್ಯತ್ರಿಯಾ ಕ್ರಿಯಮಾನಸ್ಥಯಸ್ಥೇ ಕರ್ಣಮವದತ್ರಿಯಸ್ಥೈ ದಿವೋಹಿ ಸೋಯಂ ಕರ್ಣಸ್ವಾಮವರ್ಣಾಧ್ಯಜಾತಃ ಅತೋಹನಾಮವಿಧಸ್ಯಾವರುಧ್ಯೈ ಹೇರಾಣಾಂ ಬ್ರಹ್ಮಲಾಲಂ ವರದಾಂಗಿರ್ ಉಪಾಸನೋ ಶುಶ್ರಭಾವೇ ಶಿವೋಗಿ ಸತೋ ಮಾಮಾಮಿಷದ ಬ್ರಹ್ಮವರ್ಚನಂ ಕರ್ಥಂಭರಜ್ಯಸ್ತರಬಂಧೇಯ ಸಾಕ್ಷಾತ್ ಹೇಯಾದೇ ಧರ್ತಸ್ಯಾಗ್ನೇಹ ಹೇತಿಮಸಮಯ ಪ್ರಜಾಪತಿ ಸಾಮಿಮಾಮಪ್ರದಾಹಾಯ ಸಮೇಗಂ ಶಾಂತೇ ಸರಾಂ ಗ್ರಹಂ ಶಕ್ತಯ ಧರ್ತಸ್ಯ ಯತಃ ಸುಗಂಗತಂ ಮಾಚ್ಚಜ್ಜಾನವೇದ ಸಯಾಭಾಸಾಲಂ ಮಿಲಃ ವೃಂದಾವನ ಕಮಲ ಪ್ರಭಾಹಿ ಸತ್ಯ

ಗರ್ಭಂತಾಂತೇತಾಹಂತೆ ಸಚ್ಚೇರಂಜನಯ್ಯಥೇರಂಜನಿಷ್ಯತ ಪ್ರಜನಿಷ್ಯತ ಪ್ರಜಾ ಪ್ರಜಾ ಬ್ರಹ್ಮಾರ್ಗೇನ ಸುರಂಜೇನ.